ಗುರು ಉತ್ತಮ ಬುದ್ಧು ಗುಣ ಪಿಹಿಟವೇವಾ ಕರನ್ನಟ ಯಾನ ಸಿಯಲು ಕಟಯುತು ಸಿತನ ಪಾರಿದಿಮ ಸಪಲವೇವಾ